ಬಾಡಿ ಪಗತ್ರಿ ಮನಪ ಒಂದು ದರ್ಸೋನ್ ಗಿರದ್ಗಾ ಒಂದೇ ನಾನಕ ಕರ್ಮ ಬಾರಿದ ಟೋನಲ ನಿತಾ ಒಂದೇ ಏಕ ಮೂಲಾ ಬುಜನ ಅಪಣ ಹೊಂದ ಆಪ ಗಣಾಯಿಂದೇ ಹೌ ಟಾಡಿ ಕಾ ನಿಜಾರ ತುಮ ಜಾ ಸದಾಯಿಂದೇ ತಿನ್ ಮಂಗಾ ಜೇತು ಜೇತಿ ಆಯಿಂದೇ ತಿನ್ ಮಂಗಾ ಜೇತು ಜೇತಿ ಆಯಿಂದೇ.